ಸ್ಯ ಸಾಕ್ಷಾತ್ ಪ್ರಸನ್ನ ಶಿವಸ್ಯ. ಇತಿ ಶ್ರೀ ಶಂಕರ ಭಗವತ್ಪಾದ ವಿರಚಿತಂ ಶ್ರೀ ಸಾಂಬ ಸದಾಶಿವ ಭುಜಂಗ ಪ್ರಯಾತ.